ಮ್ಯಾಚನ ಮಹಾರಾಜ ಮಾಲಿಕ್ ಎಲ್ಲ ಹಮ್ನಾಕೋ ಬಿಗರ್ ಬಿ ಮ್ಯಾಚ ಎಲ್ಲ ಪ್ಲೇಸ್ ಜಾನ್ಗಿ ಸೇ.

ನಮ್ಮತೆಂಬ ಸೇನ್ ಬರ್ಮ ಅಲ್ಲಿ ಬರ್ಮ ಎಲ್ಲಿ ಬರ್ಮ ಸೇನ್ ಬರ್ಮ ಯಾಜರು ಪ್ರಭಿಜೋ ಯಾಜರ ತುಂಬ ಸೇನ್ ಮಿಚಿಲಂಬು ಬೀಸ್ಮಿ ಅದು ಎಂಬುದು ಮರಿಯನ್.